ಶಂಕರನ ಬಾಜೆ ಬಾಜೆ ಪಾಯಲಿಯ ಜನನ ಜನ್ ಜನ್ ಬಾಜೆ ಪಾಯಲಿಯ ಜನನ ಜನನ ಬಾಜೆ ಪಾಯಲಿಯ ಜನ್ ಜನ್ ಜನ್ ಬಾ ಜನ್ ಜನ್ ಜನ್ ಬಾ ಜನ್ ಜನ್ ಜನ್ ಬಾ